ಜಯ ಜಯ ಶ್ರೀ ಮಹಾಕಾಲ ದೇವಿ ಜಯ ಜಯ ಶ್ರೀ ಮಹಾಕಾಲ ದೇವಿ ಜಯ ಜಯ ಶ್ರೀ ಮಹಾಕಾಲ ದೇವಿ ಜಯ ಜಯ ಶ್ರೀ ಮಹಾಕಾಲ ದೇವಿ ಜಯ ಜಯ ಶ್ರೀ ಮಹಾಕಾಲ ದೇವಿ ಜಯ ಜಯ ಶ್ರೀ ಮಹಾಕಾಲ ದೇವಿ ಜಯ ಜಯ ಶ್ರೀ ಮಹಾಕಾಲ ದೇವಿ ಜಯ ಜಯ ಶ್ರೀ ಮಹಾಕಾಲ ದೇವಿ ಜಯ ಜಯ ಶ್ರೀ ಮ